ಭಾರತೀಯ ಸಂಸ್ಕೃತಿಯ ಕೇಳ ಕ್ಯಾನ್ನೇ ಶ್ರೀಲಂಕಿಕ ಅಪಟ ನುಪುರುದು ದಯಾಕ್ ನೆನೆ ಏ ಬಹುಮು ಹುರು ಪುರುದು ದಯಾಕ್ ಏ ಅತ್ತರಿನ್ ಭಾರತೀಯ ಸಂಗೀತಯ ಕೇಳ ಕ್ಯಾನ್ನೇ ಅಪೆ ಸವನ್ಪತ್ ಅತ್ತರಟ ಬಹೋ ಸಮೀಪ ದಯಾಕ್ ඉතින් මේ අවස්ථාවේදී අපි ඔබට සමීප කරන්නට තෝරගත්ත අපූරු හින්දි ගීතයක් එය ඔබේ සවනට වින්දනයක් එක් කරාවේ.

0: ಹೃದಯ ತೊರಗಲು ವಿವರಕರಣ ಆಧ್ಯಾತ್ಮಿಕ ಹಂತ
1: ಎಫ್ಎಂ 90.1 ಗಾಳು ದಿಸ್ತ್ರಿಕ್ಟ್ ಸಹ ಅಂತರ್ಜಾಲ ಸುದಿಲ ರೇಡಿಯೋ .lk ಅರ್ಹ ಮುಳ್ಳುಲೋವಟಮ
0: ಸುದಿಲ.